0: ಅಲಿ ಅಲಿ ಅಲಿವ ಭಾಗ ಬಾಯಿಯ ಭಾಗಬಾಯಿ ಪಡಲಿ ಇರೇಳಾ ಯೋಗ ಬಾಪೈ ನವರಾ ಠರಿವಲಾ ಯೋಗ ಬಾಪೈ ನವರಾ ಠರಿವಲಾ
1: ಠರಿವಲಾ ನವರಾ